ಚಾಂಡಿನಾ ಭಕ್ತ್ಯಾ ಕೃತೈರ್ವೇದ ಕೃತಾತ್ಮನಾ ಯಥೋಕ್ತೈಃ ಸಾಧು ಭಿಕ್ಷಾತೈಃ ಮುನಿಭಿಸ್ತತ್ವದರ್ಶಿಭಿಃ ಪ್ರವರಂ ಪ್ರಥಮಂ ಸ್ವರ್ಗ್ಯಂ ಸರ್ವಭೂತಹಿತಂ ಶುಭಂ ಶ್ರುತೈಃ ಸರ್ವತ್ರ ಜಗತಿ ಬ್ರಹ್ಮಲೋಕಾವತಾರಿತೈಃ ಸತ್ಯೈಸ್ತತ್ಪರಮಂ ಬ್ರಹ್ಮ.

ಏವಂ ಭಕ್ತಸ್ತ್ವಂ ಪರಮೇಶ್ವರಂ ತೇನ ತೇ ಶ್ರಾವಯಿಷ್ಯಾಮಿ ಯತ್ತದ್ ಬ್ರಹ್ಮ ಸನಾತನಂ ನ ಶಕ್ಯಂ ವಿಸ್ತರಾತ್ ಕೃತ್ಸ್ನಂ ವಕ್ತುಂ ಸರ್ವಸ್ಯ ಕೇನಚಿತ್ ಯುಕ್ತೇನಾಪಿ ವಿಭೂತೀನಾಂ ಅಪಿ ವರ್ಷಶತೈರಪಿ ಯಸ್ಯಾದಿರ್ಮಧ್ಯಮಂತಂಚ ಸುರೈರಪಿ ನ ಗಮ್ಯತೆ ಕಸ್ತಸ್ಯ ಶಕ್ನುಯಾದ್ ವಕ್ತುಂ ಗುಣಾನ್ ಕಾರ್ಸ್ನ್ಯೇನ ಮಾಧವಾಂ ಕಿಂತು ದೇವಸ್ಯ ಮಹತಃ ಸಂಕ್ಷಿಪ್ತಾರ್ಥಪದಾಕ್ಷರಂ ಶಕ್ತಿತಶ್ಚರಿತಂ ವಕ್ಷೇ ಪ್ರಸಾದಾತ್ತಸ್ಯ ಧೀಮತಃ ಅಪ್ರಾಪ್ಯತು ತತೋನುಜ್ಞಾಂ ನ ಶಕ್ಯಸ್ತೋತುಮೀಶ್ವರಃ ಯದಾ ತೇನಾಭ್ಯನುಜ್ಞಾತಃ ಸ್ತುತೋ ವೈಸ ತದಾ ಮಯಾಂ ಅನಾದಿನಿಧನಸ್ಯಾಹಂ ಜಗದ್ಯೋನಿರ್ಮಹಾತ್ಮನಃ ನಾಂನಾಂ ಕಂಚಿತ್ ಸಮುದ್ದೇಶಂ ವಕ್ಷ್ಯಾಂ ಯವ್ಯಕ್ತಯೋನಿನಃ ವರದಸ್ಯ ವರೇಣ್ಯಸ್ಯ ವಿಶ್ವರೂಪಸ್ಯ ಧೀಮತಃ ಶೃಣು ನಾಂನಾಂ ಚ ಯಕೃಷ್ಣ ಯದುಕ್ತಂ ಪದ್ಮಯೋನಿನಾಂ ದಶನಾಮ ಸಹಸ್ರಾಣಿ ಯಾನ್ಯಾಹ ಪ್ರಪಿತಾಮಹಃ ತಾನಿ ನಿರ್ಮಥ್ಯ ಮನಸಾ ದಧ್ನೋ ಘೃತಮಿವೋದ್ಧೃತಂ ಗಿರೇಸ್ಸಾರಂ ಯಥಾ ಹೇಮ ಪುಷ್ಪಸಾರಂ ಯಥಾ ಮಧು ಘೃತಾತ್ಸಾರಂ ಯಥಾ ಮಂಡಃ ತಥೈತತ್ಸಾರಮದ್ಭುತಂ ಸರ್ವಪಾಪಾಪಹಮಿದಂ ಚತುರ್ವೇದ ಸಮನ್ವಿತಂ ಪ್ರಯತ್ನೇನಾಧಿಗಂತವ್ಯಂ ಧಾರ್ಯಂಚ ಪ್ರಯತಾತ್ಮನಾ ಮಾಂಗಲ್ಯಂ ಪೌಷ್ಟಿಕಂಚೈವ ರಕ್ಷೋಘ್ನಂ ಪಾವನಂ ಮಹತ್ ಇದಂ ಭಕ್ತಾಯ ದಾತವ್ಯಂ ಶ್ರದ್ಧಧಾನಾಸ್ತಿಕಾಯ ಚ ನಾಶ್ರದ್ಧಧಾನ ರೂಪಾಯ ನಾಸ್ತಿಕಾಯಾಜಿತಾತ್ಮನೆ ಯಶ್ಚಾಭ್ಯಸೂಯತೆ ದೇವಂ ಕಾರಣಾತ್ಮಾನಮೀಶ್ವರಂ ಸ ಕೃಷ್ಣನರಕಂ ಯಾತಿ ಸಹ ಪೂರ್ವೈಃ ಸಹಾತ್ಮಜೈಃ ಇದಂ ಧ್ಯಾನಮಿದಂ ಯೋಗಂ ಇದಂ ಧ್ಯೇಯಮನುತ್ತಮಂ ಇದಂ ಜಪ್ಯಮಿದಂ ಜ್ಞಾನಂ ರಹಸ್ಯಮಿದಮುತ್ತಮಂ ಯಂ ಜ್ಞಾತ್ವಾ ತ್ವಂತಕಾಲೇಪಿ ಗಚ್ಛೇತ ಪರಮಾಂಗತಿಂ ಪವಿತ್ರಂ ಮಂಗಳಂ ಮೇಧ್ಯಂ ಕಲ್ಯಾಣಮಿದಮುತ್ತಮಂ ಇದಂ ಬ್ರಹ್ಮಾಪುರಾ ಕೃತ್ವಾ ಸರ್ವಲೋಕಪಿತಾಮಹಃ ಸರ್ವಸ್ತವಾನಾಂ ರಾಜತ್ವೇ ದಿವ್ಯಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ನಿಗದಿಷ್ಯೇ ಮಹಾಬಾಹೋ ಸ್ತವಾನಾಮುತ್ತಮಂ ಸ್ತವಂ ಬ್ರಹ್ಮಣಾಮಪಿ ಯದ್ಬ್ರಹ್ಮ ಪರಾಣಾಮಪಿ ಯತ್ಪರಂ ತೇಜಸಾಮಪಿ ಯತ್ತೇಜಸ್ತಪಸಾಮಪಿ ಯತ್ತಪಃ ಶಾಂತಾನಾಮಪಿ ಯಶಾಂತೋ ದ್ಯುತೀನಾಮಪಿ ಯಾದ್ಯುತಿ ದಾಂತಾನಾಮಪಿ ಯೋದಾಂತೋ ಧೀಮತಾಮಪಿ ಯಾಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀನಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಶಿವಃ ರುದ್ರಾನಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗೀ ಕಾರಣಾನಾಂ ಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸಃ ಅಷ್ಟೋತ್ತರ

ಅಪಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತ ಶಾಶ್ವತೋ ಧ್ರುವಃ ಶ್ಮಶಾನವಾಸೀ ಭಗವಾನ್ ಖಚರೋ ಗೋಚರೋರ್ದನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವೀ ಭೂತಭಾವನಃ ಉನ್ಮತ್ತ ವೇಷ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾ

ಕಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲ ಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯ ಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀ ತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸ ಸರ್ವಚಾರಿ ದುರ್ವಾಸಾ ವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಕ್ಷೋ ಮುಕ್ಷಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಸ್ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಮಹಾಕಾಲಯಃ ಲಂಬನೋ ಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಃ ಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಧಿಃ ಭಸ್ಮಶಯೋ ಭಸ್ಮಗೋಪ್ತ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೈಕಿತಾನೋ ಹವಿಸ್ತಥಾ ಅಜೈಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣಃ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಮಹಾಪ್ರಸಾದೋದಮನಃ ಶತ್ರು ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯಶ್ಚಿತ್ ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತು

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮ ಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋ ಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜಸ್ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ ಋಷಯ.

ಅಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾದಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತ

ಮಹಾಭಾರತೆ ಅನುಶಾಸನ ಪರ್ವಣಿ ದಾನಧರ್ಮ ಪರ್ವಣಿ ಮಹಾದೇವ ಸಹಸ್ರನಾಮ ಸ್ತೋತ್ರನಾಮ ಸಪ್ತದಶೋಧ್ಯಾಯಃ ಏತತ್ ಫಲಂ ಸರ್ವಂ.

0: ಶಿವಾಯ ನಮಃ ಸಾಂಬ ಶಿವಾಯ ನಮಃ ಹರ ಓಂ ತತ್ಸತ್.
1: ಓಂ ನಮಃ ಶಿವಾಯ.
2: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
1: ಓಂ ನಮಃ ಶಿವಾಯ.

ಸಂಸ್ಕೃತಂ ಗುಹಾಯಾಂ ಗೇಹೇವಾ ಬಹಿರಪಿ ವನೇವಾ ದೃಶಿಖರೇ ಜಲೇವಾ ವನ್ನವುವಾ ವಸತು ವಸತೆ ಕಿಂಬದ ಫಲಂ ಸದಾ ಯಸ್ಯೈವಾಂತಃ ಕರಣಮಪಿ ಸಂಭೋ ತವ ಪದೇ ಸ್ಥಿತಂ ಚೆದ್ಯೋಗೋಸೌ ಸಚ ಪರಮಯೋಗೀ ಸಚ ಸುಖೀ ಗುಹಾಯಾಂ ಗೇಹೇವಾ. ಆದಿಗುರು ಭಗವಾನ್ ಶಂಕರಾಚಾರ್ಯಜಿ ಮಹಾರಾಜ್ ಭಗವಾನ್ ಶಿವ ಕಿ ಭಕ್ತಿ ಕೆ ಬಾರೇ ಮೇ ಶಿವ ಭಕ್ತಿ ಕಿ ಮಹಿಮಾ ಕಾ ವರ್ಣನ್ ಕರ್ತೆ ಹೇ. ಯದಿ ಕೋಯಿ ವ್ಯಕ್ತಿ ಅಪನೇ ಹೃದಯ ಕೋ ಭಗವಾನ್ ಶಿವ ಕೆ ಸಾಥ್ ಜೋಡ್ ಲೇತಾ ಹೇ, ಫಿರ್ ಸಂಸಾರ ಮೇ ಉಸ್ಕೋ ಔರ್ ಕುಚ್ ಕರ್ನೆ ಕಿ ಜರೂರತ್ ನಹೀ ಪಡ್ತಿ. ಕಲ್ ಬತಾಯಾ ಥಾ ಕಿ ಅಪ್ನಾ ಹೃದಯ ಪರಮಾತ್ಮ ಮೇ ಲಗಾ ದೋಗೆ ತೋ ಪರಮಾತ್ಮ ಖುದ್ ಉಸ್ಕೆ ಯೋಗಕ್ಷೇಮ ಕಾ ಭೀ ಬಹನ್ ಕರ್ ಲೇತೆ ಹೈ. ಗೀತಾ ಮೇ ಭೀ ಭಗವಾನ್ ಯಹೀ ಕಹತೆ ಹೈ ಔರ್ ಆದಿಗುರು ಶಂಕರಾಚಾರ್ಯ ಜೀ ಭೀ ಭಗವಾನ್ ಕೆ ಬಾರೆ ಮೇ ಯಹೀ ಕಹತೆ ಹೈ ಕಿ ಹೇ ಶಿವ ಮುಜೆ ಪೂರಾ ವಿಶ್ವಾಸ ಹೈ ಕಿ ಜೋ ಭೀ ವ್ಯಕ್ತಿ ಅಪನೆ ಹೃದಯ ಕೋ ಆಪ್ಕೆ ಚರಣ ಕಮಲ್ ಮೇ ಲಗಾಯೇಗಾ ಉಸ್ಕೆ ಸಾರೇ ಯೋಗಕ್ಷೇಮ ಕಾ ಆಪ್ ಅವಶ್ಯ ವಹನ್ ಕರ್ತೆ ಹೈ. ಭಗವತ್ ಭಕ್ತಿ ಸೆ ವಿಮುಖ ಹೋಕರ್ ಅನ್ಯ ಅನ್ಯ ಸಾಧನೋ ಕೋ ಅಪನಾನೆ ವಾಲೋ ಕೆ ಪ್ರತಿ ವ್ಯಂಗ ಕರ್ತೆ ಶಂಕರಾಚಾರ್ಯ ಜೀ. ಜಿಸ್ ಸಹಜ ಸಾಧನಾ ಕೆ ದ್ವಾರಾ ಅಪನಾ ಪ್ರಯೋಜನ ಪೂರಾ ಕರ್ ಸಕ್ತಾ ಜೀವಾತ್ಮ ಉಸ್ ಸಹಜ ಸಾಧನಾ ಕೋ ತೋ ಕರ್ತಾ ನಹೀ ಔರ್ ಸಾಧನ್ ಕೆ ನಾಮ ಪರ್ ಯೋಗ ಕೆ ನಾಮ ಪರ್ ಪತಾ ನೀ ಕ್ಯಾ ಕ್ಯಾ ಕರ್ತಾ ಹೈ. ತೋ ಶಿವಯೋಗ ಕೋ ಛೋಡ್ಕರ್ ಅನ್ಯ ಯೋಗ ಕೆ ಪ್ರತಿ ಪ್ರವೃತ್ತ ಹುಯೆ ಹುಯೆ ಉನ್ ಯೋಗಿಯೋ ಕೆ ಪ್ರತಿ ವ್ಯಂಗ ಹೈ. ಸಬ್ಸೆ ಬಡಾ ಯೋಗ ಹೈ ಶಿವಯೋಗ. ಶಿವಯೋಗ ಕಾ ಅರ್ಥ ಹೋತಾ ಹೈ ಕಿ ಅಪನೆ ಚಿತ್ತ ಕಿ ವೃತ್ತಿ ಶಿವ ಕೆ ಪ್ರತಿ ಜುಡ್ ಜಾನಾ, ಯಹಿ ಪರಮ ಶಿವಯೋಗ ಹೈ. ಉಸ್ಕೆ ಬಾದ ಔರ್ ಕೋಯ್ ಕರ್ತೆ ಹೋ ತೋ ಸಬ್ ಹಠ ಯೋಗ ಹೈ, ಕ್ರಿಯಾ ಯೋಗ ಹೈ, ಫಿರ್ ಪತಾ ನೀ ಕೌನ್ ಕೌನ್ ಸೇ ಯೋಗ ಹೈ, ಉನ್ ಯೋಗ ಕೆ ನಾಮ ಪರ್ ಪತಾ ನೀ ಕ್ಯಾ ಕ್ಯಾ ಕರ್ತೆ ಹೈ ಲೋಗ್. ಕಹೀ ಸಿರ್ ನೀಚೆ ಕರೆಂಗೆ, ಟಾಂಗ್ ಉಪರ್ ಕರೆಂಗೆ, ಕಹೀ ಟಾಂಗ್ ಉಪರ್ ಕರೆಂಗೆ, ಸಿರ್ ನೀಚೆ ಕರೆಂಗೆ, ಕೋಯ್ ಕುಚ್ ಕರೆಂಗೆ, ಕೋಯ್ ಕುಚ್ ಕರೆಂಗೆ, ಕೋಯ್ ಮುರ್ಗಾ ಬನೆಂಗೆ, ಕಹೀ ಕುಕ್ಕುಡ್ ಬನೆಂಗೆ, ಕಹೀ ಸರ್ಪ ಬನೆಂಗೆ. ಯೋಗ ಕೆ ನಾಮ ಪರ ಆಸನ ಹಜಾರ ಹೈ ನೀ, ಬಹುತ ಸೇ ಆಸನ ಹೈ, ಸರ್ಪ ಆಸನ ಹೈ, ಮಂಡುಕ ಆಸನ ಹೈ. ಮಂಡುಕ ಮನೆ ಡೇಡ್ಕೋ, ಗುಜರಾತಿ ಮೇ ಡೇಡ್ಕೋ ಬೋಲ್ತೆ ಹೋ ನಾ, ಹಿಂದಿ ಮೇ ಮೆಂಡಕ್ ಬೋಲ್ತೆ. ಮಂಡುಕ ಆಸನ ಕರೆಂಗೆ, ಅರೆ ಭಾಯಿ ತುಮ ಹಜಾರ ಬಾರ್ ಮಂಡುಕ ಬನ್ ಚುಕೆ ಹೋ, ಹಜಾರ ಬಾರ್ ಸರ್ಪ ಬನ್ ಚುಕೆ ಹೋ, ಅಭಿ ಭೀ ತುಮಾರಿ ಮಂಡುಕ ಬನ್ನೆ ಕಿ ಆಕಾಂಕ್ಷಾ ಪೂರಿ ನಹೀ ಹುಯಿ ಕ್ಯಾ ಹೈ. ಯೋಗ ಕೆ ನಾಮ ಪರ್ ಪತಾ ನೀ ಕ್ಯಾ ಕ್ಯಾ ಕರ್ ರಹೇ, ಕ್ಯಾ ಕ್ಯಾ ಪೇಟ್ ಠೀಕ್ ರಖನೆ

0: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Gananatha Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Gananatha Nayanar. Avara Charitre Enu Anta Nodana. Gananatha Nayanar Avara Bagge ನಮ್ಮ ಸುಂದರಮೂರ್ತಿ ನಾಯನಾರವರು ಕಡರ್ಕಾಳಿ ಗಣನಾಥನ್ ಅಡಿಯಾರ್ಕೋ ಮಡಿಯೇನ್. ಕಡರ್ಕಾಳಿ ಅಂತಂದರೆ ಶೀರ್ಗಾಳಿ ಅಂತ ಅರ್ಥ. ಈ ಊರಿನಲ್ಲಿದ್ದವರು, ಶೀರ್ಗಾಳಿಯಲ್ಲಿದ್ದವರು, ಏನು ಬಹಳ ಒಳ್ಳೆಯವರು ಶಿವಭಕ್ತರು, ಅದು ಹೇಳಲೇಬೇಕಾಗಿಲ್ಲ. ಶಿವಭಕ್ತರಂದರೆ ಬಹಳ ಶಿವಭಕ್ತರೇ. ಇವರಿಗೆ ಜನಗಳನ್ನು ಸೇರಿಸಬೇಕು ಈ ಶಿವಭಕ್ತಿಯಲ್ಲಿ, ಎಲ್ಲ ಜನಗಳನ್ನು ಕೂಡ ಇನ್ವಾಲ್ವ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇವರನ್ನು ಕಂಡರೆ ಜನಗಳಿಗೂ ಕೂಡ ಬಹಳ ಮರ್ಯಾದೆ ಗೌರವ ಎಲ್ಲ ಇತ್ತು. ಅದರಿಂದ ಇವರು ಏನು ಮಾಡ್ತಾಯಿದ್ರು, ಯಾರ್ಯಾರಿಗೆ ಶಿವನ ಸೇವೆ ಮಾಡೋದಕ್ಕೆ ಯಾವ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಸರಿ ಹೋಗುತ್ತೆ, ಸೂಕ್ತವಾಗಿರುತ್ತೆ ಅಂತ ತೋರಿಸುತ್ತೋ ಅವ್ರಿಗೆ ಅವರವರ ಕೆಲಸವನ್ನು ಕೊಟ್ಟು ಆ ಮೂಲಕ ಶಿವಸೇವೆಯನ್ನು ಮಾಡಿಸ್ತಾಯಿದ್ರು. ಅವರಿಗೆ ನಾವು ಶಿವಸೇವೆಯನ್ನು ಮಾಡಿ ನಾವು ಕೂಡ ಶಿವಭಕ್ತರಾದವು, ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಉಂಟಾಯಿತು ಅನ್ನೋ ಒಂದು ತೃಪ್ತಿ ಅವ್ರಿಗೆ ಬರ್ತಾಯಿತ್ತು. ಏನೇನು ಮಾಡಿಸ್ತಾಯಿದ್ರು ಇವರಂತಂದರೆ, ತಿರುಮುರೈಗಳನ್ನು ಬರೆಸೋದು. ಒಬ್ಬರಿಂದ ಒಬ್ಬರಿಗೆ ಬರೆಸಿದ್ರೆ ತಾನೇ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಬರೀರಿ, ನೀವು ಬರೆದು ಇನ್ನೊಬ್ಬರಿಗೆ ಕೊಡಿ, ಹೀಗೆ ತಿರುಮುರೈಗಳನ್ನು ಬರೆಸೋ ಕಾರ್ಯ ಮಾಡಿಸ್ತಾಯಿದ್ರು. ಯಾರ್ಯಾರಿಗೆ ಬರೆಯೋದಿಕ್ಕೆ ಬರುತ್ತೋ, ಹಾಡೋರು ಯಾರ್ಯಾರು ಹಾಡ್ತಿರೋ ನೀವೆಲ್ಲ ಹಾಡಿ, ಹಾಡೋರಿಗೆ ಬೇರೆಯವ್ರಿಗೆ ಹಾಡುವುದನ್ನು ಕಲಿಸಿಕೊಡಿ. ಈಗತ್ತೆ ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಲಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ, ತೋಟಗಳಿಂದ ಎಲ್ಲ ಹೂಗಳನ್ನು ತಗೊಂಡು ಬನ್ನಿ, ಅದಕ್ಕೆ ಯಾರು ಸಾಧ್ಯವೋ ಅವ್ರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾಯಿದ್ರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸ ಮಾಡೋದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು, ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವ್ರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
0: ಅಪಾನ್ ಹಿಯರಿಂಗ್ ದಿಸ್ ಅನೌನ್ಸ್ಮೆಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ shaivam@shaivam.org. ದಿಸ್ ರೇಡಿಯೋ ಸರ್ವೀಸ್ ಹ್ಯಾಸ್ ಬೀನ್ ಮೂವ್ ಟು ಎ ನ್ಯೂ ಅಡ್ರೆಸ್ ಆ್ಯಂಡ್ ದಿ ಸರ್ವೀಸ್ ಅಟ್ ದಿಸ್ ಅಡ್ರೆಸ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಶಾರ್ಟ್ಲಿ. ದರ್ಫೋರ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಇಮಿಡಿಯೇಟ್ಲಿ ಅಟ್ shaivam@shaivam.org. Thank you. Om Namah Shivaya.
3: Om Namah Shivaya.
4: You are listening to shaivam.org radio, the 24/7 spiritual channel from shaivam.org.
0: Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya. Upon hearing this announcement, please contact us immediately at shaivam@shaivam.org. This radio service has been moved to a new address and the service at this address will be discontinued shortly. Therefore, please contact us immediately at shaivam@shaivam.org. Thank you. Om Namah Shivaya.
1: Om Namah Shivaya. Dear listeners of shaivam.org, the next program is Spiritual Discourse. In this, you are about to listen Shvetashvatara Upanishad, presented by Swami Sri Umeshanandaji Maharaj. Thank you. Om Namah Shivaya.
2: हाँ तो पेट पहले भर गया फिर खाओगे क्या, खाने की जरूरत क्या है? दिया जलाओगे अंधकार को मिटाने के लिए, जो अंधकार ही मिट गया पहले तो दिया क्या जरूरत? हाँ श्रोतव्यम आत्मा का क्या लक्षण है? हर एक वस्तु का लक्षण प्रमाणाभ्याम वस्तु सिद्धि रहस्यत है। लक्षण प्रमाण के द्वारा वस्तु की सिद्धि होती है। अन्य बात लक्षण और प्रमाण तो श्रवण, हाँ वो तो पहले श्रवण करना ही पड़ेगा ना, साधन तो है ना, कहना पर भी तो शब्द ज्ञान है कि नहीं? शब्द ज्ञान के द्वारा ही तो आपको मालूम पड़ेगा ये वस्तु ऐसी है, परंतु सुनने मात्र से नहीं होता है ना, फिर जानना पड़ता है ना। क्यों? आत्मा सिद्ध वस्तु है, आत्मा सिद्ध वस्तु, साधन सिद्ध नहीं है, याद रखना आप, साधन सिद्ध नहीं है। जो वस्तु साधन सिद्ध होता है ना उसके लिए आप आपकी बात है। हाँ हाँ प्राणायाम करते रहो, अंतगण शुद्ध करते रहो, हमारे यहाँ उसका नहीं है, हमारे यहाँ श्रवण से अंतकरण शुद्ध हो जाता है। वेदांत में श्रवण से अंतकरण शुद्ध होता है, इसीलिए भक्ति दर्शन में भी कहेगा, क्या कहेगा? श्रवणम कीर्तनम विष्णु स्मरणम पादसेवनम अर्चनम वंदनम दास्यम श्रीकम आत्मा निवेदन, पहले श्रवण आता है। वेदांत वाक्य भी श्रवण आता है, सांख्य में भी श्रवण आता, तो ब्रह्म जिज्ञासा यहाँ भी पहले श्रवण आता है। ब्रह्म जिज्ञासा करने से पहले क्या करना चाहिए? यानी बस श्रवण प्रधान होता है वेदांत में, क्रिया है, क्रिया आवे आवे आवे आवे वह ना, क्या नाम हो, रामदेव, रामदेव तो लाखों को सिखाया है प्राणायाम करो, सबका चित्त शुद्ध हो गया, बोल सबका चित्त शुद्ध हो गया, सबको सबको ईश्वर दर्शन हो गया, कल ज्ञान हो गया सबको, बोलो प्राणायाम क्या किए? चित्त को शुद्ध करने के लिए, प्राणायाम चित्त को स्थिर करने के लिए, स्थिर करने के लिए। हाँ तप स्वाध्याय ईश्वर प्राणिधान आने क्रिया योग है, सब ये सब क्रिया योग है। हाँ हाँ बस इसमें लगा रखो, तो कल बोला था ना, कल बोला था आपको क्रिया योग, भक्ति क्रिया योग है, उपासना क्रिया योग है, कर्म क्रिया योग है, ज्ञान योग है केवल द्वारा वेदांत वाक्य का श्रवण करते करते करते, श्रोतम श्रुतम श्रुति वाक्यभ्य, हाँ श्रवण करो, किससे श्रवण करे? वेदांत वाक्यों का श्रवण करो, वेदांत क्या चीज है? तत्त्वमसि आदि महावाक्यों का श्रवण करो, श्रवण करने मात्र से तुमको जो बोध हो जाएगा। हानी बात जीव और ब्रह्म की जो एकता के ज्ञान है ना, वो ज्ञान तुम्हारा अज्ञान का नाश करेगा। अज्ञान के नाश करने के लिए ना योग है, ना उपासना, ना भक्ति है, ना कलना है, कुछ भी नहीं है। क्यों? किसी शास्त्र ने नहीं कहा अज्ञान को नाश करने के लिए उमुक चाहिए। आप कहोगे कि भगवान ने तो गीता में बतलाया कि ज्ञान के द्वारा अज्ञान नाश होता है, तो ये तो ठीक है, पर अज्ञान का नाश मैं करूंगा।

ಬಹುರಸ್ಯ ಪುತ್ರಶ್ಚಿಶ್ಚ ಕೃಣೋತಿ ಸಮಾನವಗತ್ಯ ಇಷುಧಿಃ ಸಂಕಾಃ ಪೃತಾನಾಶ್ಚ ಸರ್ವಾಃ ಪೃಷ್ಠೇ ನಿನದ್ಧೋ ಜಯತಿ ಪ್ರಸೂತಃ ಸುಪರ್ಣಂ ವಸ್ತಿ ಮೃಗೋ ಅಸ್ಯಾದಂತೋ ಗೋಭಿಃ ಸನ್ನದ್ಧ ಪತತಿ ಪ್ರಸೂತ ಯತ್ರ ನರಃ ಸನ್

0: ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ. ಇದು ಶಕ್ರರೂಪಾಯ ದೇವಾದಿದೇವಾಯ, ಯು ಆರ್ ದ ಗಾಡ್ ಆಫ್ ಆಲ್ ದ ದೇವತಾಸ್, ಮಹಾದೇವಾಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾದೇವಂ ಮಹಾತ್ಮಾನಂ ಮಹಾಪಾಠಕನಾಶನಂ. ಮಹಾದೇವ ಇಸ್ ಅ ಸ್ಪೆಸಿಫಿಕ್ ಎಪಿಥೆಟ್ ಯೂಸ್ಡ್ ಅಗೇನ್ ಇನ್ ದ ವೇದಾಸನ್ ಉಪನಿಷತ್ ಅಂಡ್ ದ ಪುರಾಣಾಸ್ ಫಾರ್ ಲಾರ್ಡ್ ಶಿವ. ಯು ಆರ್ ದ ಸುಪ್ರೀಂ ಗಾಡ್. ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಓ ಮೈ ಲಾರ್ಡ್. ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯ ಋಣಾಯ ಚ ಪಿನಾಕ ಪಾನಯೇ ನಿತ್ಯಂ ಶಂಖಶೂಲಧರಾಯ ಚ. ಯು ಆರ್ ವಿತ್ ಅ ಶಂಖ, ದಟ್ ಇಸ್ ಕಾಂಚ್, ಆ್ಯಂಡ್ ಶೂಲ, ಯು ಆರ್ ವಿತ್ ಅ ತ್ರಿಶೂಲ, ಆ್ಯಂಡ್ ಯು ಆರ್ ದ ವಿತ್ ಅ ಪಿನಾಕ ಬೋ ಇನ್ ಯುವರ್ ಹ್ಯಾಂಡ್. ಪಿಂಗಳಾಯ ಋಣಾಯ ಚ, ಯು ಆರ್ ಆಲ್ಸೋ ವಿತ್ ಅ ವಜ್ರ. ಬಿಕಾಸ್ ಇಫ್ ಯು ಸೀ ದ ಫೈವ್ ಫೋಲ್ಡ್, ಫೈವ್ ಹೆಡೆಡ್ ಫಾರ್ಮ್ ಆಫ್ ಮಹೇಶ್ವರ, ದ ಫಾರ್ಮ್ ವಿತ್ ಫೈವ್ ಹೆಡ್ಸ್ ಆ್ಯಂಡ್ ಟೆನ್ ಹ್ಯಾಂಡ್ಸ್, he is in the 10 hands, he is having various weapons. He has the noose, that is the pasham, and then he has the vajra, and he also has the pinaka bow, and he has the trishula. So that's what he is describing. And pinaka panaye nityam shankashula darayacha pingalaya runayacha pingalaya arunayacha pingalaya krishna pingalam. We saw that, right? So Mahadeva is Krishna Pingalam, Parashakti is dark and Paramashiva is yellow in color. That's what is Krishna Pingala, Pingalaya. That's why Upamanyu Maharshi says Pingalaya Arunaya cha asavyastamro aruna uta bhabrusu mangalaha namasoma namasoma yacha rudraya cha namakstamraya cha arunaya cha. So when we say that together in Rudram, it says ಸಾಮ್ರಾಯ ಚಾರುಣಾಯ ಚನಮಕ್ ಶಂಗಾಯ ಚ. ಪೀಪಲ್ ಸೇ ಚಾರುಣಾಯ ಚ, ಬಟ್ ವೆನ್ ಯು ಸ್ಪ್ಲಿಟ್ ಇಟ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್.
1: ಸಾಮ್ರಾಯ ಚ ಅರುಣಾಯ ಚ, ಅರುಣ
0: ಅರುಣಾಚಲೇಶ್ವರ. ಮಹಾದೇವ ಇಸ್ ರೆಫರ್ ಟು ಎಸ್ ಅರುಣ ಇನ್ ರುದ್ರಂ ಟೂ ಟೈಮ್ಸ್. ಸೊ ಯು ಆರ್ ಅರುಣ, ಉಪಮನ್ಯು ಮಹರ್ಷಿ ಸೇಸ್ ದಟ್ ಅರುಣಾಚಲೇಶ್ವರ ಓನ್ಲಿ ಬ್ರಹ್ಮ ನಾರಾಯಣ ವೆಂಟ್ ಇನ್ ಸರ್ಚ್ ಆಫ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಮಹಾದೇವ. ಒನ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಕ್ಷೇತ್ರ ಸ್ಮರಣಾತ್ ಅರುಣಾಚಲೆ, ಜಸ್ಟ್ ಬೈ ರಿಮೆಂಬರಿಂಗ್ ಅರುಣಾಚಲೇಶ್ವರ ಒನ್ ಗೆಟ್ಸ್ ವಿಮೋಚನಂ. ಆ್ಯಂಡ್ ದೆನ್ ಶುಕ್ಲವರ್ಣಾಯ ಶುಕ್ಲಾಯ ಶುಕ್ಲಾಂ ವರದರಾಯ ಚ ಶುಕ್ಲ ಭಸ್ಮಾ ವಲಿಪ್ತಾಯ ಶುಕ್ಲ ಕರ್ಮರತಾಯ ಚ. ಅಗೇನ್ ಹಿ ಗ್ಲೋರಿಫೈಸ್ ಯುವರ್ ವೈಟ್ ಇನ್ ಕಾಂಪ್ಲೆಕ್ಷನ್, ಕ್ಯಾಂಫರ್ ವೈಟ್ ಇನ್ ಕಲರ್, ಮಿಲ್ಕ್ ವೈಟ್ ಇನ್ ಕಲರ್, ಗೋಕ್ಷೀರಂ. Sometimes camphor white, he is Mahadeva is described as camphor white, Karpura Gauram. Sometimes he is described as milk white, Gokshiram. Gokshiram means milk. And then, you are wearing white robes and you are besmeared with the white ashes. White ashes, because the ashes are also, like if you see the sacred ash, that is also white in color. And Namostu Raktavarnaya, Namostu Peetavarnaya. He says, ಕಿರೀಟ ವರದಾರಿನೇ ಅರ್ಧ ಹಾರಾರ್ಧ ಕೇಯೂರ ಅರ್ಧ ಕುಂಡಲ ಕರ್ಣಿನೇ. ಸೊ ದಿಸ್ ಇಸ್ ವೇರ್ ಮಹಾದೇವ ಇಸ್ ಡಿಸ್ಕ್ರೈಬ್ಡ್ ಎಸ್ ಅರ್ಧನಾರೀಶ್ವರ. ಹಾಫ್ ಆಫ್ ಯುವರ್ ಬಾಡಿ ಇಸ್ ಪರಾಶಕ್ತಿ. ಸೊ ದಟ್ಸ್ ವೇರ್ ಹಿ ಸೇಸ್. ಸೊ ಯು ಆರ್ ಹ್ಯಾವಿಂಗ್ ಅ ಗಾರ್ಲೆಂಡ್, ಯು ಆರ್ ಹ್ಯಾವಿಂಗ್ ಅ ಗಾರ್ಲೆಂಡ್ ಆನ್ ಯುವರ್ ಒನ್ ಹಾಫ್ ಆಫ್ ಯುವರ್ ಬಾಡಿ, ಆ್ಯಂಡ್ ಯು ಆರ್ ಹ್ಯಾವಿಂಗ್ ಅ ರಿಂಗ್ ಆನ್ ಯುವರ್ ಅದರ್ ಹಾಫ್ ಆಫ್ ಯುವರ್ ಬಾಡಿ. ದಟ್ ರೆಫರ್ಸ್ ಟು ಪರಾಶಕ್ತಿ, ಬಿಕಾಸ್ ಆನ್ ದ ಲೆಫ್ಟ್ ear of Mahadeva, which is shared by Parashakti, he is described as having a earring. On the right half, Upamanyu Maharshi sees a garland. That's what he says. Ardha harardha keyura.
1: Namah pavana vegaya namo devaya vai namaha. Tat ejati tan naijati tat dure tadva antike tat antarasya sarvasya tatu sarvasya bahyataha.
0: Ishavasya Upanishad says. So you're so fast, no one can catch you. No one can catch you with the mind. Only by bhakti he can be caught. So Varaha Puranam, 215th chapter, we saw the story of Nandishwara. They tried to, the devatas Brahma, Narayana and Indra, they tried to catch him by running. But Mahadeva cannot be understood by, through mind, thought, word and deed. He can be understood only by bhakti. And that was, that's why Mahadeva showed his divine form to Nandishwara alone and not to the devatas like Brahma, Narayana and Indra. So you cannot be caught by mind.
1: பவனவேகாய சுரேந்திராய முனீந்திராய மகேந்திராய நமோஸ்துதே. நமக் பத்மார்த்த மாலாய உத்பலோர் மிஸ்ரிதாய ச அர்த்த சந்தன லிப்தாய அர்த்தஸ்நக நுலேபினே.
0: ஸோ ஹி டிஸ்கிரைப்ஸ் அகெயின், ஸோ யூ ஹாவ் த மாலா, த பத்மமாலா, யூ ஹாவ் த கார்லண்ட் ஆஃப் லோட்டஸஸ் ஆன் ஒன் ஹாஃப் ஆஃப் யுவர் பாடி, அண்ட் இன் த அதர் ஹாஃப் யுவர் பெஸ்மியர்டு வித் த சாண்டல்வுட் பேஸ்ட் அண்ட் ஆல்சோ வித் த ஆஷஸ், ஹோலி ஆஷஸ். ஸோ அர்த்தநாரி ஸ்வரூபம் இஸ் பியூட்டிஃபுலி டிஸ்கிரைப் ஹியர்.
1: நம ஆதித்ய பக்தராய, திஸ் இஸ் இன்ட்ரெஸ்டிங், நம ஆதித்ய பக்தராய ஆதித்யன, நம ஆதித்ய பக்தராய ஆதித்யன எனாய ச நம ஆதித்ய வர்ணாய ஆதித்ய பிரதிமாய ச.
0: ஆதித்ய வர்ணம் வேத

ಗರ್ಭಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾಃ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪಸ್ವಯಂ ಶ್ರೇಷ್ಠೋ ಬಲವೀ

ಶಿರೋಬಲೋ ಗಣ ಗಣಕರ್ತ ಗಣಪತಿರ್ದಿಗ್ವಾಸಾ ಕಾಮಯೇವ ಚ ಮಂತ್ರವಿತ್ ಪರಮೋ ಮಂತ್ರ ಸರ್ವಭಾವಕರೋ ಹರ ಕಮಂಡಲುಧರೋ ಧನ್ವಿ ಬಾಣಹಸ್ತ ಕಪಾಲವಾನ್ ಅಶನೀ ಶತಘ್ನಿ ಖಡ್ಗಿ ಪಟ್ಟಿಸೀ ಚಾಯುಧಿ ಮಹಾನ್ ಸುರ್ವಹಸ್ತಸ್ವರೂಪಶ್ಚ ತೇಜಸ್ತೇಜಸ್ಕರೋ ನಿಧಿ ಉಷ್ಣೀಶೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತಧಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥ ಕೃಷ್ಣ ಏವ ಚ ಶೃಗಾಲರೂಪಃ ಸಿದ್ಧಾರ್ಥೋ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಧಧಾರೀ ಕಪರ್ಜ್ಯಪಿ ಊರ್ಧ್ವರೇತಾ ಊರ್ಧ್ವಲಿಂಗ ಊರ್ಧ್ವಸಾಯೀ ನಭಸ್ಥಲಃ ತ್ರಿಜಟೀ ಚೀರವಾಸಾಶ್ಚ ರುದ್ರಸೇನಾಪತಿರ್ವಿಭುಃ ಅಹಶ್ಚರೋ ನಕ್ತಂಚರಸ್ತಿಗ್ಮಮನ್ಯುಃ ಸುವರ್ಚಸಃ ಗಜಃ ದೈತ್ಯಃ ಕಾಲೋ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ಆರ್ದ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರೀ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧ ಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮ ಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಮುಕ್ತಾಲಯಃ ಲಂಬನೋ ಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಃ ಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಥಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಚಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿ ಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸು ಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಸ್ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ.

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮಸಂಭವಃ

ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಸಾಗರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯ.